Yenya mo wi ase na wo ho. Yenya no wi ase wei na oda so ye nyame. Ni duma he wo wo tumi ti ase da. And it was